ಸಾಯಿ ಬಂಗಿ ಪಲೆ ಮಮಾಗಿ ಸಕ್ತ ಮೂಲೌರ ದನ ಮಕ್ಕೋಯ್ ಚಿಂಗ ಲೇಬ್ಲಗ ಶಿಂಗುಂ ಲಗ್ಲಿ ಬೈಬಿ ಸಿಂಗ ದುಬು ಮಪ್ಪ ಮೋಮನಿ ತಿಂಗ್ ಥೋಕ್ತು ನ ಖುಲಾ.

0: ꯑꯗꯨꯒ ꯁꯣꯔꯠ ꯁ꯭ꯇꯣꯔꯤꯒꯨꯝꯕꯗꯅ ꯑꯩꯅ ꯈꯜꯂꯤꯕ ꯑꯩꯅ ꯏꯅꯤꯡꯕ ꯑꯩꯅ ꯄꯥꯝꯖꯕ ꯑꯩꯅ ꯈꯟꯕ ꯑꯩꯅ ꯏꯅꯤꯡꯕ ꯃꯌꯥꯝꯗꯣ ꯑꯗꯨꯝ ꯏꯕ ꯉꯝꯃꯦ ꯑꯗꯨꯒ ꯑꯩꯅ ꯏꯅꯤꯡꯕ ꯃꯌꯥꯝꯗꯣ ꯑꯗꯨꯝ ꯏꯕ ꯉꯝꯃꯦ ꯑꯗꯨꯒ ꯑꯩꯅ ꯏꯅꯤꯡꯕ ꯃꯌꯥꯝꯗꯣ ꯑꯗꯨꯝ ꯏꯕ ꯉꯝꯃꯦ ꯑꯗꯨꯒ ꯑꯩꯅ ꯏꯅꯤꯡꯕ ꯃꯌꯥꯝꯗꯣ ꯑꯗꯨꯝ ꯏꯕ ꯉꯝꯃꯦ ꯑꯗꯨꯒ ꯑꯩꯅ ꯏꯅꯤꯡꯕ ꯃꯌꯥꯝꯗꯣ ꯑꯗꯨꯝ ꯏꯕ ꯉꯝꯃꯦ ꯑꯗꯨꯒ ꯑꯩꯅ ꯏꯅꯤꯡꯕ ꯃꯌꯥꯝꯗꯣ ꯑꯗꯨꯝ ꯏꯕ ꯉꯝꯃꯦ ꯑꯗꯨꯒ ꯑꯩꯅ ꯏꯅꯤꯡꯕ ꯃꯌꯥꯝꯗꯣ ꯑꯗꯨꯝ ꯏꯕ ꯉꯝꯃꯦ ꯑꯗꯨꯒ ꯑꯩꯅ ꯏꯅꯤꯡꯕ ꯃꯌꯥꯝꯗꯣ ꯑꯗꯨꯝ ꯏꯕ ꯉꯝꯃꯦ ꯑꯗꯨꯒ ꯑꯩꯅ ꯏꯅꯤꯡꯕ ꯃꯌꯥꯝꯗꯣ ꯑꯗꯨꯝ ꯏꯕ ꯉꯝꯃꯦ ꯑꯗꯨꯒ ꯑꯩꯅ ꯏꯅꯤꯡꯕ ꯃꯌꯥꯝꯗꯣ ꯑꯗꯨꯝ ꯏꯕ ꯉꯝꯃꯦ ꯑꯗꯨꯒ ꯑꯩꯅ ꯏꯅꯤꯡꯕ ꯃꯌꯥꯝꯗꯣ ꯑꯗꯨꯝ ꯏꯕ ꯉꯝꯃꯦ ꯑꯗꯨꯒ ꯑꯩꯅ ꯏꯅꯤꯡꯕ ꯃꯌꯥꯝꯗꯣ ꯑꯗꯨꯝ ꯏꯕ ꯉꯝꯃꯦ ꯑꯗꯨꯒ ꯑꯩꯅ ꯏꯅꯤꯡꯕ ꯃꯌꯥꯝꯗꯣ ꯑꯗꯨꯝ ꯏꯕ ꯉꯝꯃꯦ ꯑꯗꯨꯒ ꯑꯩꯅ ꯏꯅꯤꯡꯕ ꯃꯌꯥꯝꯗꯣ ꯑꯗꯨꯝ ꯏꯕ ꯉꯝꯃꯦ ꯑꯗꯨꯒ ꯑꯩꯅ ꯏꯅꯤꯡꯕ ꯃꯌꯥꯝꯗꯣ ꯑꯗꯨꯝ ꯏꯕ ꯉꯝꯃꯦ ꯑꯗꯨꯒ ꯑꯩꯅ ꯏꯅꯤꯡꯕ ꯃꯌꯥꯝꯗꯣ ꯑꯗꯨꯝ ꯏꯕ ꯉꯝꯃꯦ ꯑꯗꯨꯒ ꯑꯩꯅ ꯏꯅꯤꯡꯕ ꯃꯌꯥꯝꯗꯣ ꯑꯗꯨꯝ ꯏꯕ ꯉꯝꯃꯦ ꯑꯗꯨꯒ ꯑꯩꯅ ꯏꯅꯤꯡꯕ ꯃꯌꯥꯝꯗꯣ ꯑꯗꯨꯝ ꯏꯕ ꯉꯝꯃꯦ ꯑꯗꯨꯒ ꯑꯩꯅ ꯏꯅꯤꯡꯕ ꯃꯌꯥꯝꯗꯣ ꯑꯗꯨꯝ ꯏꯕ ꯉꯝꯃꯦ ꯑꯗꯨꯒ ꯑꯩꯅ ꯏꯅꯤꯡꯕ ꯃꯌꯥꯝꯗꯣ ꯑꯗꯨꯝ ꯏꯕ ꯉꯝꯃꯦ ꯑꯗꯨꯒ ꯑꯩꯅ ꯏꯅꯤꯡꯕ ꯃꯌꯥꯝꯗꯣ ꯑꯗꯨꯝ ꯏꯕ ꯉꯝꯃꯦ ꯑꯗꯨꯒ ꯑꯩꯅ ꯏꯅꯤꯡꯕ ꯃꯌꯥꯝꯗꯣ ꯑꯗꯨꯝ ꯏꯕ ꯉꯝꯃꯦ ꯑꯗꯨꯒ ꯑꯩꯅ ꯏꯅꯤꯡꯕ ꯃꯌꯥꯝꯗꯣ ꯑꯗꯨꯝ ꯏꯕ ꯉꯝꯃꯦ ꯑꯗꯨꯒ ꯑꯩꯅ ꯏꯅꯤꯡꯕ ꯃꯌꯥꯝꯗꯣ ꯑꯗꯨꯝ ꯏꯕ ꯉꯝꯃꯦ ꯑꯗꯨꯒ ꯑꯩꯅ ꯏꯅꯤꯡꯕ ꯃꯌꯥꯝꯗꯣ ꯑꯗꯨꯝ ꯏꯕ ꯉꯝꯃꯦ ꯑꯗꯨꯒ ꯑꯩꯅ ꯏꯅꯤꯡꯕ ꯃꯌꯥꯝꯗꯣ ꯑꯗꯨꯝ ꯏꯕ ꯉꯝꯃꯦ ꯑꯗꯨꯒ ꯑꯩꯅ ꯏꯅꯤꯡꯕ ꯃꯌꯥꯝꯗꯣ ꯑꯗꯨꯝ ꯏꯕ ꯉꯝꯃꯦ ꯑꯗꯨꯒ ꯑꯩꯅ ꯏꯅꯤꯡꯕ ꯃꯌꯥꯝꯗꯣ ꯑꯗꯨꯝ ꯏꯕ ꯉꯝꯃꯦ ꯑꯗꯨꯒ ꯑꯩꯅ ꯏꯅꯤꯡꯕ ꯃꯌꯥꯝꯗꯣ ꯑꯗꯨꯝ ꯏꯕ ꯉꯝꯃꯦ ꯑꯗꯨꯒ ꯑꯩꯅ ꯏꯅꯤꯡꯕ ꯃꯌꯥꯝꯗꯣ ꯑꯗꯨꯝ ꯏꯕ ꯉꯝꯃꯦ ꯑꯗꯨꯒ ꯑꯩꯅ ꯏꯅꯤꯡꯕ ꯃꯌꯥꯝꯗꯣ ꯑꯗꯨꯝ ꯏꯕ ꯉꯝꯃꯦ ꯑꯗꯨꯒ ꯑꯩꯅ ꯏꯅꯤꯡꯕ ꯃꯌꯥꯝꯗꯣ ꯑꯗꯨꯝ ꯏꯕ ꯉꯝꯃꯦ ꯑꯗꯨꯒ ꯑꯩꯅ ꯏꯅꯤꯡꯕ ꯃꯌꯥꯝꯗꯣ ꯑꯗꯨꯝ ꯏꯕ ꯉꯝꯃꯦ ꯑꯗꯨꯒ ꯑꯩꯅ ꯏꯅꯤꯡꯕ ꯃꯌꯥꯝꯗꯣ ꯑꯗꯨꯝ ꯏꯕ ꯉꯝꯃꯦ ꯑꯗꯨꯒ ꯑꯩꯅ ꯏꯅꯤꯡꯕ ꯃꯌꯥꯝꯗꯣ ꯑꯗꯨꯝ ꯏꯕ ꯉꯝꯃꯦ ꯑꯗꯨꯒ ꯑꯩꯅ ꯏꯅꯤꯡꯕ ꯃꯌꯥꯝꯗꯣ ꯑꯗꯨꯝ ꯏꯕ ꯉꯝꯃꯦ ꯑꯗꯨꯒ ꯑꯩꯅ ꯏꯅꯤꯡꯕ ꯃꯌꯥꯝꯗꯣ ꯑꯗꯨꯝ ꯏꯕ ꯉꯝꯃꯦ ꯑꯗꯨꯒ ꯑꯩꯅ ꯏꯅꯤꯡꯕ ꯃꯌꯥꯝꯗꯣ ꯑꯗꯨꯝ ꯏꯕ ꯉꯝꯃꯦ ꯑꯗꯨꯒ ꯑꯩꯅ ꯏꯅꯤꯡꯕ ꯃꯌꯥꯝꯗꯣ ꯑꯗꯨꯝ ꯏꯕ ꯉꯝꯃꯦ ꯑꯗꯨꯒ ꯑꯩꯅ ꯏꯅꯤꯡꯕ ꯃꯌꯥꯝꯗꯣ ꯑꯗꯨꯝ ꯏꯕ ꯉꯝꯃꯦ ꯑꯗꯨꯒ ꯑꯩꯅ ꯏꯅꯤꯡꯕ ꯃꯌꯥꯝꯗꯣ ꯑꯗꯨꯝ ꯏꯕ ꯉꯝꯃꯦ ꯑꯗꯨꯒ ꯑꯩꯅ ꯏꯅꯤꯡꯕ ꯃꯌꯥꯝꯗꯣ ꯑꯗꯨꯝ ꯏꯕ ꯉꯝꯃꯦ ꯑꯗꯨꯒ ꯑꯩꯅ ꯏꯅꯤꯡꯕ ꯃꯌꯥꯝꯗꯣ ꯑꯗꯨꯝ ꯏꯕ ꯉꯝꯃꯦ ꯑꯗꯨꯒ ꯑꯩꯅ ꯏꯅꯤꯡꯕ ꯃꯌꯥꯝꯗꯣ ꯑꯗꯨꯝ ꯏꯕ ꯉꯝꯃꯦ ꯑꯗꯨꯒ ꯑꯩꯅ ꯏꯅꯤꯡꯕ ꯃꯌꯥꯝꯗꯣ ꯑꯗꯨꯝ ꯏꯕ ꯉꯝꯃꯦ ꯑꯗꯨꯒ ꯑꯩꯅ ꯏꯅꯤꯡꯕ ꯃꯌꯥꯝꯗꯣ ꯑꯗꯨꯝ ꯏꯕ ꯉꯝꯃꯦ ꯑꯗꯨꯒ ꯑꯩꯅ ꯏꯅꯤꯡꯕ ꯃꯌꯥꯝꯗꯣ ꯑꯗꯨꯝ ꯏꯕ ꯉꯝꯃꯦ ꯑꯗꯨꯒ ꯑꯩꯅ ꯏꯅꯤꯡꯕ ꯃꯌꯥꯝꯗꯣ ꯑꯗꯨꯝ ꯏꯕ ꯉꯝꯃꯦ ꯑꯗꯨꯒ ꯑꯩꯅ ꯏꯅꯤꯡꯕ ꯃꯌꯥꯝꯗꯣ ꯑꯗꯨꯝ ꯏꯕ ꯉꯝꯃꯦ ꯑꯗꯨꯒ ꯑꯩꯅ ꯏꯅꯤꯡꯕ ꯃꯌꯥꯝꯗꯣ ꯑꯗꯨꯝ ꯏꯕ ꯉꯝꯃꯦ ꯑꯗꯨꯒ ꯑꯩꯅ ꯏꯅꯤꯡꯕ ꯃꯌꯥꯝꯗꯣ ꯑꯗꯨꯝ ꯏꯕ ꯉꯝꯃꯦ ꯑꯗꯨꯒ ꯑꯩꯅ ꯏꯅꯤꯡꯕ ꯃꯌꯥꯝꯗꯣ ꯑꯗꯨꯝ ꯏꯕ ꯉꯝꯃꯦ ꯑꯗꯨꯒ ꯑꯩꯅ ꯏꯅꯤꯡꯕ ꯃꯌꯥꯝꯗꯣ ꯑꯗꯨꯝ ꯏꯕ ꯉꯝꯃꯦ ꯑꯗꯨꯒ ꯑꯩꯅ ꯏꯅꯤꯡꯕ ꯃꯌꯥꯝꯗꯣ ꯑꯗꯨꯝ ꯏꯕ ꯉꯝꯃꯦ ꯑꯗꯨꯒ ꯑꯩꯅ ꯏꯅꯤꯡꯕ ꯃꯌꯥꯝꯗꯣ ꯑꯗꯨꯝ ꯏꯕ ꯉꯝꯃꯦ ꯑꯗꯨꯒ ꯑꯩꯅ ꯏꯅꯤꯡꯕ ꯃꯌꯥꯝꯗꯣ ꯑꯗꯨꯝ ꯏꯕ ꯉꯝꯃꯦ ꯑꯗꯨꯒ ꯑꯩꯅ ꯏꯅꯤꯡꯕ ꯃꯌꯥꯝꯗꯣ ꯑꯗꯨꯝ ꯏꯕ ꯉꯝꯃꯦ ꯑꯗꯨꯒ ꯑꯩꯅ ꯏꯅꯤꯡꯕ ꯃꯌꯥꯝꯗꯣ ꯑꯗꯨꯝ ꯏꯕ ꯉꯝꯃꯦ ꯑꯗꯨꯒ ꯑꯩꯅ ꯏꯅꯤꯡꯕ ꯃꯌꯥꯝꯗꯣ ꯑꯗꯨꯝ ꯏꯕ ꯉꯝꯃꯦ ꯑꯗꯨꯒ ꯑꯩꯅ ꯏꯅꯤꯡꯕ ꯃꯌꯥꯝꯗꯣ ꯑꯗꯨꯝ ꯏꯕ ꯉꯝꯃꯦ ꯑꯗꯨꯒ ꯑꯩꯅ ꯏꯅꯤꯡꯕ ꯃꯌꯥꯝꯗꯣ ꯑꯗꯨꯝ ꯏꯕ ꯉꯝꯃꯦ ꯑꯗꯨꯒ ꯑꯩꯅ ꯏꯅꯤꯡꯕ ꯃꯌꯥꯝꯗꯣ ꯑꯗꯨꯝ ꯏꯕ ꯉꯝꯃꯦ ꯑꯗꯨꯒ ꯑꯩꯅ ꯏꯅꯤꯡꯕ ꯃꯌꯥꯝꯗꯣ ꯑꯗꯨꯝ ꯏꯕ ꯉꯝꯃꯦ ꯑꯗꯨꯒ ꯑꯩꯅ ꯏꯅꯤꯡꯕ ꯃꯌꯥꯝꯗꯣ ꯑꯗꯨꯝ ꯏꯕ ꯉꯝꯃꯦ ꯑꯗꯨꯒ ꯑꯩꯅ ꯏꯅꯤꯡꯕ ꯃꯌꯥꯝꯗꯣ ꯑꯗꯨꯝ ꯏꯕ ꯉꯝꯃꯦ ꯑꯗꯨꯒ ꯑꯩꯅ ꯏꯅꯤꯡꯕ ꯃꯌꯥꯝꯗꯣ ꯑꯗꯨꯝ ꯏꯕ ꯉꯝꯃꯦ ꯑꯗꯨꯒ ꯑꯩꯅ ꯏꯅꯤꯡꯕ ꯃꯌꯥꯝꯗꯣ ꯑꯗꯨꯝ ꯏꯕ ꯉꯝꯃꯦ ꯑꯗꯨꯒ ꯑꯩꯅ ꯏꯅꯤꯡꯕ ꯃꯌꯥꯝꯗꯣ ꯑꯗꯨꯝ ꯏꯕ ꯉꯝꯃꯦ ꯑꯗꯨꯒ ꯑꯩꯅ ꯏꯅꯤꯡꯕ ꯃꯌꯥꯝꯗꯣ ꯑꯗꯨꯝ ꯏꯕ ꯉꯝꯃꯦ ꯑꯗꯨꯒ ꯑꯩꯅ ꯏꯅꯤꯡꯕ ꯃꯌꯥꯝꯗꯣ ꯑꯗꯨꯝ ꯏꯕ ꯉꯝꯃꯦ ꯑꯗꯨꯒ ꯑꯩꯅ ꯏꯅꯤꯡꯕ ꯃꯌꯥꯝꯗꯣ ꯑꯗꯨꯝ ꯏꯕ ꯉꯝꯃꯦ ꯑꯗꯨꯒ ꯑꯩꯅ ꯏꯅꯤꯡꯕ ꯃꯌꯥꯝꯗꯣ ꯑꯗꯨꯝ ꯏꯕ ꯉꯝꯃꯦ ꯑꯗꯨꯒ ꯑꯩꯅ ꯏꯅꯤꯡꯕ ꯃꯌꯥꯝꯗꯣ ꯑꯗꯨꯝ ꯏꯕ ꯉꯝꯃꯦ ꯑꯗꯨꯒ ꯑꯩꯅ ꯏꯅꯤꯡꯕ ꯃꯌꯥꯝꯗꯣ ꯑꯗꯨꯝ ꯏꯕ ꯉꯝꯃꯦ ꯑꯗꯨꯒ ꯑꯩꯅ ꯏꯅꯤꯡꯕ ꯃꯌꯥꯝꯗꯣ ꯑꯗꯨꯝ ꯏꯕ ꯉꯝꯃꯦ ꯑꯗꯨꯒ ꯑꯩꯅ ꯏꯅꯤꯡꯕ ꯃꯌꯥꯝꯗꯣ ꯑꯗꯨꯝ ꯏꯕ ꯉꯝꯃꯦ ꯑꯗꯨꯒ ꯑꯩꯅ ꯏꯅꯤꯡꯕ ꯃꯌꯥꯝꯗꯣ ꯑꯗꯨꯝ ꯏꯕ ꯉꯝꯃꯦ ꯑꯗꯨꯒ ꯑꯩꯅ ꯏꯅꯤꯡꯕ ꯃꯌꯥꯝꯗꯣ ꯑꯗꯨꯝ ꯏꯕ ꯉꯝꯃꯦ ꯑꯗꯨꯒ ꯑꯩꯅ ꯏꯅꯤꯡꯕ ꯃꯌꯥꯝꯗꯣ ꯑꯗꯨꯝ ꯏꯕ ꯉꯝꯃꯦ ꯑꯗꯨꯒ ꯑꯩꯅ ꯏꯅꯤꯡꯕ ꯃꯌꯥꯝꯗꯣ ꯑꯗꯨꯝ ꯏꯕ ꯉꯝꯃꯦ ꯑꯗꯨꯒ ꯑꯩꯅ ꯏꯅꯤꯡꯕ ꯃꯌꯥꯝꯗꯣ ꯑꯗꯨꯝ ꯏꯕ ꯉꯝꯃꯦ ꯑꯗꯨꯒ ꯑꯩꯅ ꯏꯅꯤꯡꯕ ꯃꯌꯥꯝꯗꯣ ꯑꯗꯨꯝ ꯏꯕ ꯉꯝꯃꯦ ꯑꯗꯨꯒ ꯑꯩꯅ ꯏꯅꯤꯡꯕ ꯃꯌꯥꯝꯗꯣ ꯑꯗꯨꯝ ꯏꯕ ꯉꯝꯃꯦ ꯑꯗꯨꯒ ꯑꯩꯅ ꯏꯅꯤꯡꯕ ꯃꯌꯥꯝꯗꯣ ꯑꯗꯨꯝ ꯏꯕ ꯉꯝꯃꯦ ꯑꯗꯨꯒ ꯑꯩꯅ ꯏꯅꯤꯡꯕ ꯃꯌꯥꯝꯗꯣ ꯑꯗꯨꯝ ꯏꯕ ꯉꯝꯃꯦ ꯑꯗꯨꯒ ꯑꯩꯅ ꯏꯅꯤꯡꯕ ꯃꯌꯥꯝꯗꯣ ꯑꯗꯨꯝ ꯏꯕ ꯉꯝꯃꯦ ꯑꯗꯨꯒ ꯑꯩꯅ ꯏꯅꯤꯡꯕ ꯃꯌꯥꯝꯗꯣ ꯑꯗꯨꯝ ꯏꯕ ꯉꯝꯃꯦ ꯑꯗꯨꯒ ꯑꯩꯅ ꯏꯅꯤꯡꯕ ꯃꯌꯥꯝꯗꯣ ꯑꯗꯨꯝ ꯏꯕ ꯉꯝꯃꯦ ꯑꯗꯨꯒ ꯑꯩꯅ ꯏꯅꯤꯡꯕ ꯃꯌꯥꯝꯗꯣ ꯑꯗꯨꯝ ꯏꯕ ꯉꯝꯃꯦ ꯑꯗꯨꯒ ꯑꯩꯅ ꯏꯅꯤꯡꯕ ꯃꯌꯥꯝꯗꯣ ꯑꯗꯨꯝ ꯏꯕ ꯉꯝꯃꯦ ꯑꯗꯨꯒ ꯑꯩꯅ ꯏꯅꯤꯡꯕ ꯃꯌꯥꯝꯗꯣ ꯑꯗꯨꯝ ꯏꯕ ꯉꯝꯃꯦ ꯑꯗꯨꯒ ꯑꯩꯅ ꯏꯅꯤꯡꯕ ꯃꯌꯥꯝꯗꯣ ꯑꯗꯨꯝ ꯏꯕ ꯉꯝꯃꯦ ꯑꯗꯨꯒ ꯑꯩꯅ ꯏꯅꯤꯡꯕ ꯃꯌꯥꯝꯗꯣ ꯑꯗꯨꯝ ꯏꯕ ꯉꯝꯃꯦ ꯑꯗꯨꯒ ꯑꯩꯅ ꯏꯅꯤꯡꯕ ꯃꯌꯥꯝꯗꯣ ꯑꯗꯨꯝ ꯏꯕ ꯉꯝꯃꯦ ꯑꯗꯨꯒ ꯑꯩꯅ ꯏꯅꯤꯡꯕ ꯃꯌꯥꯝꯗꯣ ꯑꯗꯨꯝ ꯏꯕ ꯉꯝꯃꯦ ꯑꯗꯨꯒ ꯑꯩꯅ ꯏꯅꯤꯡꯕ ꯃꯌꯥꯝꯗꯣ ꯑꯗꯨꯝ ꯏꯕ ꯉꯝꯃꯦ ꯑꯗꯨꯒ ꯑꯩꯅ ꯏꯅꯤꯡꯕ ꯃꯌꯥꯝꯗꯣ ꯑꯗꯨꯝ ꯏꯕ ꯉꯝꯃꯦ ꯑꯗꯨꯒ ꯑꯩꯅ ꯏꯅꯤꯡꯕ ꯃꯌꯥꯝꯗꯣ ꯑꯗꯨꯝ ꯏꯕ ꯉꯝꯃꯦ ꯑꯗꯨꯒ ꯑꯩꯅ ꯏꯅꯤꯡꯕ ꯃꯌꯥꯝꯗꯣ ꯑꯗꯨꯝ ꯏꯕ ꯉꯝꯃꯦ ꯑꯗꯨꯒ ꯑꯩꯅ ꯏꯅꯤꯡꯕ ꯃꯌꯥꯝꯗꯣ ꯑꯗꯨꯝ ꯏꯕ ꯉꯝꯃꯦ ꯑꯗꯨꯒ ꯑꯩꯅ ꯏꯅꯤꯡꯕ ꯃꯌꯥꯝꯗꯣ ꯑꯗꯨꯝ ꯏꯕ ꯉꯝꯃꯦ ꯑꯗꯨꯒ ꯑꯩꯅ ꯏꯅꯤꯡꯕ ꯃꯌꯥꯝꯗꯣ ꯑꯗꯨꯝ ꯏꯕ ꯉꯝꯃꯦ ꯑꯗꯨꯒ ꯑꯩꯅ ꯏꯅꯤꯡꯕ ꯃꯌꯥꯝꯗꯣ ꯑꯗꯨꯝ ꯏꯕ ꯉꯝꯃꯦ ꯑꯗꯨꯒ ꯑꯩꯅ ꯏꯅꯤꯡꯕ ꯃꯌꯥꯝꯗꯣ ꯑꯗꯨꯝ ꯏꯕ ꯉꯝꯃꯦ ꯑꯗꯨꯒ ꯑꯩꯅ ꯏꯅꯤꯡꯕ ꯃꯌꯥꯝꯗꯣ ꯑꯗꯨꯝ ꯏꯕ ꯉꯝꯃꯦ ꯑꯗꯨꯒ ꯑꯩꯅ ꯏꯅꯤꯡꯕ ꯃꯌꯥꯝꯗꯣ ꯑꯗꯨꯝ ꯏꯕ ꯉꯝꯃꯦ ꯑꯗꯨꯒ ꯑꯩꯅ ꯏꯅꯤꯡꯕ ꯃꯌꯥꯝꯗꯣ ꯑꯗꯨꯝ ꯏꯕ ꯉꯝꯃꯦ ꯑꯗꯨꯒ ꯑꯩꯅ ꯏꯅꯤꯡꯕ ꯃꯌꯥꯝꯗꯣ ꯑꯗꯨꯝ ꯏꯕ ꯉꯝꯃꯦ ꯑꯗꯨꯒ ꯑꯩꯅ ꯏꯅꯤꯡꯕ ꯃꯌꯥꯝꯗꯣ ꯑꯗꯨꯝ ꯏꯕ ꯉꯝꯃꯦ ꯑꯗꯨꯒ ꯑꯩꯅ ꯏꯅꯤꯡꯕ ꯃꯌꯥꯝꯗꯣ ꯑꯗꯨꯝ ꯏꯕ ꯉꯝꯃꯦ ꯑꯗꯨꯒ ꯑꯩꯅ ꯏꯅꯤꯡꯕ ꯃꯌꯥꯝꯗꯣ ꯑꯗꯨꯝ ꯏꯕ ꯉꯝꯃꯦ ꯑꯗꯨꯒ ꯑꯩꯅ ꯏꯅꯤꯡꯕ ꯃꯌꯥꯝꯗꯣ ꯑꯗꯨꯝ ꯏꯕ ꯉꯝꯃꯦ ꯑꯗꯨꯒ ꯑꯩꯅ ꯏꯅꯤꯡꯕ ꯃꯌꯥꯝꯗꯣ ꯑꯗꯨꯝ ꯏꯕ ꯉꯝꯃꯦ ꯑꯗꯨꯒ ꯑꯩꯅ ꯏꯅꯤꯡꯕ ꯃꯌꯥꯝꯗꯣ ꯑꯗꯨꯝ ꯏꯕ ꯉꯝꯃꯦ ꯑꯗꯨꯒ ꯑꯩꯅ ꯏꯅꯤꯡꯕ ꯃꯌꯥꯝꯗꯣ ꯑꯗꯨꯝ ꯏꯕ ꯉꯝꯃꯦ ꯑꯗꯨꯒ ꯑꯩꯅ ꯏꯅꯤꯡꯕ ꯃꯌꯥꯝꯗꯣ ꯑꯗꯨꯝ ꯏꯕ ꯉꯝꯃꯦ ꯑꯗꯨꯒ ꯑꯩꯅ ꯏꯅꯤꯡꯕ ꯃꯌꯥꯝꯗꯣ ꯑꯗꯨꯝ ꯏꯕ ꯉꯝꯃꯦ ꯑꯗꯨꯒ ꯑꯩꯅ ꯏꯅꯤꯡꯕ ꯃꯌꯥꯝꯗꯣ ꯑꯗꯨꯝ ꯏꯕ ꯉꯝꯃꯦ ꯑꯗꯨꯒ ꯑꯩꯅ ꯏꯅꯤꯡꯕ ꯃꯌꯥꯝꯗꯣ ꯑꯗꯨꯝ ꯏꯕ ꯉꯝꯃꯦ ꯑꯗꯨꯒ ꯑꯩꯅ ꯏꯅꯤꯡꯕ ꯃꯌꯥꯝꯗꯣ ꯑꯗꯨꯝ ꯏꯕ ꯉꯝꯃꯦ ꯑꯗꯨꯒ ꯑꯩꯅ ꯏꯅꯤꯡꯕ ꯃꯌꯥꯝꯗꯣ ꯑꯗꯨꯝ ꯏꯕ ꯉꯝꯃꯦ ꯑꯗꯨꯒ ꯑꯩꯅ ꯏꯅꯤꯡꯕ ꯃꯌꯥꯝꯗꯣ ꯑꯗꯨꯝ ꯏꯕ ꯉꯝꯃꯦ ꯑꯗꯨꯒ ꯑꯩꯅ ꯏꯅꯤꯡꯕ ꯃꯌꯥꯝꯗꯣ ꯑꯗꯨꯝ ꯏꯕ ꯉꯝꯃꯦ ꯑꯗꯨꯒ ꯑꯩꯅ ꯏꯅꯤꯡꯕ ꯃꯌꯥꯝꯗꯣ ꯑꯗꯨꯝ ꯏꯕ ꯉꯝꯃꯦ ꯑꯗꯨꯒ ꯑꯩꯅ ꯏꯅꯤꯡꯕ ꯃꯌꯥꯝꯗꯣ ꯑꯗꯨꯝ ꯏꯕ ꯉꯝꯃꯦ ꯑꯗꯨꯒ ꯑꯩꯅ ꯏꯅꯤꯡꯕ ꯃꯌꯥꯝꯗꯣ ꯑꯗꯨꯝ ꯏꯕ ꯉꯝꯃꯦ ꯑꯗꯨꯒ ꯑꯩꯅ ꯏꯅꯤꯡꯕ ꯃꯌꯥꯝꯗꯣ ꯑꯗꯨꯝ ꯏꯕ ꯉꯝꯃꯦ ꯑꯗꯨꯒ ꯑꯩꯅ ꯏꯅꯤꯡꯕ ꯃꯌꯥꯝꯗꯣ ꯑꯗꯨꯝ ꯏꯕ ꯉꯝꯃꯦ ꯑꯗꯨꯒ ꯑꯩꯅ ꯏꯅꯤꯡꯕ ꯃꯌꯥꯝꯗꯣ ꯑꯗꯨꯝ ꯏꯕ ꯉꯝꯃꯦ ꯑꯗꯨꯒ ꯑꯩꯅ ꯏꯅꯤꯡꯕ ꯃꯌꯥꯝꯗꯣ ꯑꯗꯨꯝ ꯏꯕ ꯉꯝꯃꯦ ꯑꯗꯨꯒ ꯑꯩꯅ ꯏꯅꯤꯡꯕ ꯃꯌꯥꯝꯗꯣ ꯑꯗꯨꯝ ꯏꯕ ꯉꯝꯃꯦ ꯑꯗꯨꯒ ꯑꯩꯅ ꯏꯅꯤꯡꯕ ꯃꯌꯥ ಇಂಪ್ಯಾಕ್ಟ್ ಅಮ್ಮ ಮ್ಯಾಮ್ದ ಕೈನೋಮ ಖಂಗೌನಗಾಗಿ ಅದುಮಾಯಿನ ಕೈನೋಮ ಪೀಬಂದಿ ಮಥೌ ತಾಬ್ರನ ಅದುಮಾಯಿ ಖನ್ಬ ಅದಗಿ ಹೀರೋಯಿನ್ ಹೈರೆ ಮಾನ ಚಂಗ್ಸಿಲ್ಲಿಬ ಮಾಸಿ ಇಂಜಿನಿಯರ್ ಓಯ್ರೇನ್ ಖಲ್ಲಸೆ ಅದು ತಾದಿ ಇಂಜಿನಿಯರ್ ಓಯ್ರಕ್ ತಾದಿ ಮಾ ಇಂಜಿನಿಯರ್ ಓಯ್ಬಗಿ ಮಾಗಿ ಕೈನೋಮ ಮಾಗಿ ವರಿದುದ ಇಂಪ್ಯಾಕ್ಟ್ ಅಮ್ ಯಹನ್ಗದಮ್ನಿ ಹೈಬಸೆ ಐಂಗೋಂದ ಸುಮ್ ಐ ವಖಲೋಂದ ಅದುಮಾಯಿ ಲೈಜೇಬ ಅದುದನ ಮೆಡಿಕಲ್ಗಿ ತಾಮ್ ಓಯ್ಗೇರ ಮೆಡಿಕಲ್ ಲೈನಾ ಅಮ ನಾರೇನ್ ಖಲ್ಲೋ ಲೈನಾ ಅದು ನಾರಗ ನುಪಿದು ಸುಮಾಯಿನ್ ತೌ ಹೈಬೆ ನತ್ತಬ ಲೈನಾ ಅಸಿಗಿ ಮರಮ್ದ ಐ ಸುಮ್ ತಿನಿಂಗ್ಬ ಸುಮ್ ಪೋಯೆಬ ಇಸಾನ ಹೈತಾರೆ ಅದು ತೀರುರಮ್ನಿನ ಖಿತಂಗ್ ಖಂಗೆ ಹಂಗುಬದ ಸುಮ್ ಖಂಗಕ್ಪಸಿಂಗ್ಸೆ ಐ ಇಸಾದ ಅಮುಕ್ ಸುಮ್ ಥಮ್ಜಿಲ್ಲದಿ ಓ ಮ್ಯಾಮ್ಸು ಖಂಗನ್ಬ ಮಥೌ ತಾಯೇನ ಖನ್ಬದ ಅದುಮಾಯಿನ್ ತೌದನ ವರಿಸಿದ ಅದು ಹಾಪ್ನಬ ಹೋಟ್ನಬನೆಬ ಅದಗಿ ಹಿಸ್ಟ್ರಿಗೆ ಹಾಯ್ರೋ ಮಮ್ಮಿಂಗ್ದಿ ತಾಬ ಕಮಾಯಿನ್ ತೌರಮಿ ನಿಂಥೌದ ಓಯ್ರೋ ಕರಿದ ಓಯ್ರೋ ಮಮ್ಮಿಂಗ್ದಿ ತಾರಗ ಖಂಗ್ದಬಸು ಅಕೋಯ್ಸು ಅತೋಪ ಫೀಲ್ಡ್ ಖಂಗ್ದಬ ಮ್ಯಾಮಮ್ ಲೈ ಅದು ವರಿಸಿದ ಮಮ್ಮಿಂಗ್ಸಿ ಪಲ್ಲಕ್ಪ ಮತಮ್ಸಿದ ಹಿಸ್ಟ್ರಿ ಓ ಎನಿ ಟಾಪಿಕ್ ಖಂಗ್ದನ ಚಕ್ಕಿದುಯ್ ಮಹುತ್ತಿ ಅಖಂಗ್ಬದು ಖಿತಂಗ್ ಶೇರ್ ತೌರದಿ ಐಸು ನಾಲೆಜ್ ಸೆಂಗಕ್ಕನಿ ತಾರಿಬ ಮಿಸು ನಾಲೆಜ್ ಸೆಂಗಕ್ಕನಿ ವರಿಗಿ ನುಂಗಾಯ್ಬಗಿ ಖಕ್ತ ನತ್ತಬಿದ ನಾಲೆಜ್ ಶೇರಿಂಗ್ ತೌಬಗಿ ಪೀಬ ಮಥೌ ತಾಬ್ರನ ವರಿಗಿ ಥ್ರೂದಗಿ ಅದುಮಾಯಿನ್ ಖಲ್ಲಗ ಅದುಮ್ ಹಾಪ್ಪನೆ ಇದು
1: ಯಾವ ನುಂಗಾಯ್ಜೆ ಹೈದಿ ವರಿ ಸಿಬ ಮತಮ್ದ ಇಚಂ ಚಂನ ಇಬಿದಿ ಹೈಬಗಿ ಮಮ್ಮಿದು ಮಕ್ ತಾನ ಫುಂಗ್ದೋಕ್ಪಿರಪ ವಾಫಮ್ನೆ ಹೈದಿ ತಾರಿಬಸಿಂಗ್ದಸು ಖರ ಮಖೈ ಕಾನಾ ಹೌನಬ ಸಿನೆಬ ತಸೆಂಗ್ಬಗಿ ಅಸೆಂಗ್ಬ ಅಫಬ ರೈಟಿಂಗ್ ಚಿಂಗ್ದು ಇಸಿ ಹೈಬದಿ ಇಬದಿ ಲೋಯ್ಮಕ್ ಇನರಿ ಗಾಕ್ತನೆ ಅದುರಿಸು ಥೋಯ್ನೆ ಹೆನ ಮಿನ ತುಂ ಕೊಯ್ನ ಖಂಗೌಬ ಹೈಬಸಿದಿ ಖರ ವ್ಯಾಲ್ಯೂ ಯಾವರಕ್ಪಸಿನ ಓಯೇನ ಖಂಜೆ ಅದು ಅದೊಮ್ ನಿರೂಪಮಾಯಿ ರೈಟಿಂಗ್ ಖುದಿಂಗ್ದ ಅದೊಮ್ ಸುಮಾಯಿನ ಅದೊಮ್ ತಾಬದೌನ ಐನ ತಾರಕ್ಪಸಿಂಗ್ಸಿದ ಉಜಬ ಅದುಗ ಗಸೈ ಹೈಬಿಕಿಬದು ಅಮ್ಮ ಹೊರರ್ ಡಿ ಕ್ಯಾ ಹೈನದೆ ಥ್ರಿಲ್ಲರ್ ಗುಂಬ ಆಕ್ಷನ್ ಗುಂಬದಿ ಇವಿನಿಂಗ್ ಏನ ಅದು ಥ್ರಿಲ್ಲರ್ ಆಕ್ಷನ್ ಸಿಗ ಕಿತಂಗ್ ನಕ್ಷನ್ನವ ಹಾಯ್ಗದ್ರ ಥವಾಯ್ ಲಾಕ್ಪಸಿ ಓಯ್ಬ್ರ ಅನ್ನ ಖಂಜೆಯಬ ಅದು ಥವಾಯ್ ಲಾಕ್ಪಸಿದಿ ಅದೊಮ್ ಅನೌಬ ಚಾಂಗಿಂಗ ಮೊಯ್ನ ಇಬಿಕಿಬ್ರ ಅದು ಅದುದಾಗ ರೇತ್ ಕೊಲೋನಿಗಾನ ಲಮ್ ಮಮ್ಮಿಂಗಸೆ ಅಕ್ಕೊಯ್ಗೆ ಸ್ವಾಯ್ಗಿ ನತ್ತವ ಅತೋಪ ಮಾನ್ಬ ಖರ ಅದೊಮ್ ಸಿಜಿನ್ನಯಿಬ ಸಿಗಿ ರೈಟಿಂಗ್ ಸಿನ ಕಮಾಯ್ ತೌಬಿಕಿಬ
0: ಥವಾಯ್ ಲಾಕ್ಪ ಇಬಗಿ ಮತಾಂಗ್ಸ ಯಾಮ್ನ ವಾಬ ಮತಮ್ನೆ ಅದುದ ಮ್ಯಾಮ್ ನುಂಗಾಯ್ನಬ ಹೋಟ್ನಗಿಬ ಮತಮ್ ಕೋವಿಡ್ಗೆ ಅಹಾನ್ಬ ವೆಬ್ ಲಾಕ್ಪ ಮತಮ್ಸೆ ಅಕ್ಕೊಯ್ಗೆ ಮಣಿಪುರದ ಫಸ್ಟ್ ಕೇಸ್ ಕಂಗ್ ಥೋಪ ಮತಮ್ಸೆ ಐ ಹೌಜ್ ಪೌನಿಂಗ್ಸಿಂಗೆ ಅಸಿದ ಯುಮ್ದಗಿ ಕನಾ ಮಪಾನ್ ಥೋಪ ಯಾದಬ ಅದ ಯುಮ್ದ ಸುಮಾಯ್ನ ಕನ್ಫೈನ್ ತೌರಗ ಮ್ಯಾಮ್ ಲೈಸಿನ್ಬ ಮತಮ್ ಫೋನ್ದೆ ದುಮ್ ಪಾಯ್ಬ ಅದಗಿ ಅಕ್ಕೊಯ್ದ ಯಾಮ್ ಪ್ಯಾನಿಕ್ ಓಯ್ಬ ಮತಮ್ ವಾಖನ್ಸಿ ಸರಾಂಗ್ನಬ ಕೀಬ ನುಂಗಾಯ್ತಬ ಸುಮ್ಬಗಿ ಹೆಕ್ತ ಲೈಬ ಮತಮ್ಸೆ ಅಸಿಸಿದ ಮೈಂಡ್ಸಿ ರಿಲ್ಯಾಕ್ಸ್ ತೌನಬ ಐಸು ವರಿ ಅಮ ಈಗೆ ಅನ್ನದಿ ಖನ್ಬ ಅದ ವರಿಸಿ ಈಗೆ ಖನ್ಬಸಿದ ತಸೆಂಗ್ ನಹಾಕಾಂಡ ಅಸಿಸಿ ಹೊರರ್ಗೆ ತಾಯ್ ತಾಯ್ಪ ಚಂಗ್ಸಿನ್ಬ ವರಿ ಅಮ ಈಗೆ ಅನ್ನ ಖಲಂಬನೆಬ ಅದು ಐ ತಸೆಂಗ್ ಹೈಜ ಹೊರರ್ ಪಾಮ್ದೇನ ಐ ಇವ ಗಮ್ದೆ ಹೈಬದು ಖುದ್ ಥಾಗೆ ತೌರಗ ಐಸಿ ಖುದ್ ಥಾಬ ಗಮ್ದಮ್ನೆಬ ಅದೆ ಹೊರರ್ದೆ ಖಿತಂಗ್ ಒಂಥೋರಕ್ಪದ ಕರಿ ಓಯ್ಬ ಯಾಯ್ ಅದಗಿ ಮ್ಯಾಮ್ನಸು ಪಾಮ್ಗದಬ ಕೈ ಓಯ್ಬ ಯಾಯ್ನ ಸುಂಖಲಕ್ಪಸಿದ ಇಬದಿ ಅಕ್ಕೊಯ್ ಸ್ವಾಯ್ಗಿ ಅಕ್ಕೊಯ್ ಎನ್ವೈರಮೆಂಟ್ ಅಕ್ಕೊಯ್ಗೆ ಲೈರಿಬ ಮಫಮ್ ಮಣಿಪುರ್ಗೆ ಕೈನೋಸಿದ ಬೇಸ್ ತೌಬ ವರಿದಿ ಮ್ಯಾಮಮ್ ಈಗಿರೆ ಅದು ತೊಂಗಾನ್ ತೊಂಗಾನ್ಬಸಿ ಸುಮ್ ಖುದ್ ಥಾನಿಂಗಕ್ಪಸಿದ ಅದುದಿ ಅತೋಪ ಯಾಮ್ನ ಇಂಟ್ರೆಸ್ಟಿಂಗ್ ಓಯ್ಗದಬ ಅದಗಿ ಪುಸಿಲಕ್ಪ ಕರಿ ಯಾಗೇನ ಥೀರಗಕ್ವ ಅದುಮಾಯಿನ ಆಕ್ಷನ್ ಗುಂಬದ ಒಂಥೋಪ ಥ್ರಿಲ್ಲರ್ಸು ಹೈಪೆಟ್ ಓಯ್ಹನ್ಬ ಅದುಮಕ್ನ ಥ್ರಿಲ್ಲರ್ ಓಯ್ರೆ ಹಾಗ ಹೆಕ್ತ ಯಾಮ್ ಕೀವ ಕೈನೋಸು ನತ್ತವಿ ಖಿತಂಗ್ ಅದಗಿ ರೋಮಾನ್ಸು ದುಮ್ ಯಾಬ ಅದು ಅದುಮಾಯಿನ ಓಯ್ಬ ಕೈನೋ ತೌಬ ಅಮ್ಮ ಈಗೆ ಹಾಯ್ರಗಕ್ವ ಅದುಮಾಯಿನ ಖುದ್ ಥಾಗಿಮ್ನೆ ಅದಗಿ ಮ್ಯಾಮ್ಸಿಸು ಅದುಮಾಯಿನ ಹಾನದ ಈರಮ್ಮಿಬ ಕೈನೋಸಿದಗಿ ಯಾಮ್ ಡಿಫ್ರೆಂಟ್ ವೇ